0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಎಂಎಸ್ ಶೀಲಾ ಅವರ ದನಿಯಲ್ಲಿ ವೆಂಕಟೇಶ ವಿಠಲರ ರಚನೆ ಕಮಲ ನಯನ ವಾಸುದೇವ ಬಾರೋ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ದ ಕಂಪೋಸಿಷನ್ ಆಫ್ ವೆಂಕಟೇಶ ವಿಠಲ, ಕಮಲ ನಯನ ವಾಸುದೇವ ಬಾರೋ, ಸಂಗ್ ಬೈ ಎಂಎಸ್ ಶೀಲಾ.

ಎಂಎಸ್ ಶೀಲಾ ಅವರು ಹಾಡಿರುವ ಬಸವಣ್ಣನ ವಚನ ಕಾಳಿಯ ಕಂಕಾಳದಿಂದ ಮುನ್ನ. ನೌ ಅ ವಚನ ರಿಟನ್ ಬೈ ಬಸವಣ್ಣ, ಸಾಂಗ್ ಬೈ ಎಂಎಸ್ ಶೀಲಾ. ಕಾಳಿಯ ಕಂಕಾಳದಿಂದ ಮುನ್ನ.

ದೇವರ ಧ್ವನಿಯಲ್ಲಿ ಮತ್ತೊಂದು ಗೀತೆ, ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ, ರಚನೆ ನೂಲಿಯ ಚೌಡಯ್ಯ. ಒನ್ ಮೋರ್ ಸಾಂಗ್ ಸಂಗ್ ಬೈ ದಿವ್ಯಾ ಸಂಪತ್, ರಿಟನ್ ಬೈ ನೂಲಿಯ ಚೌಡಯ್ಯ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ.

ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು ಹೋಗುವ ಬಾರೇ ಸಖಿ. ಪ್ರಸನ್ನತೀರ್ಥರ ರಚನೆ, ಹಾಡಿದರೆ ಆರ್ ಚಂದ್ರಿಕಾ. ಮುರಳಿಯ ಧ್ವನಿಯು ಕರೆಯುತ್ತಲಿರುವುದು ಹೋಗುವ ಬಾರೇ ಸಖಿ. ಸಂಗ್ ಬೈ ಆರ್ ಚಂದ್ರಿಕಾ, ರಿಟನ್ ಬೈ ಪ್ರಸನ್ನತೀರ್ಥ.

ವೃಂದಗಾನದಲ್ಲಿ ಕೇಳಿ, ಅರಿಯಲಿಲ್ಲವಲ್ಲ ಆತ್ಮನ ಮರೆದು ಕೆಟ್ಟರಿಲ್ಲ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ಅರಿಯಲಿಲ್ಲವಲ್ಲ ಆತ್ಮನ ಮರೆದು ಕೆಟ್ಟರಿಲ್ಲ.

0: ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ ಕನಕದಾಸರು ಬರೆದಿರುವ ಗೀತೆಗೆ ದನಿಯಾಗಿದ್ದಾರೆ ಮಾಧವಗುಡಿ.
1: ಅಹುದಾದರಹುದೆನ್ನಿ ಅಲ್ಲವಾದರಲ್ಲವೆನ್ನಿ ರಿಟನ್ ಬೈ ಕನಕದಾಸ ಸಂಗ್ ಬೈ ಮಾಧವಗುಡಿ.

ಇನ್ನೀಗ ಪುರಂದರದಾಸರ ರಚನೆ ದನಿಯಾಗಿದ್ದಾರೆ ಡಾಕ್ಟರ್ ಎಂಎಲ್ ವಸಂತಕುಮಾರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಡಾಕ್ಟರ್ ಎಂಎಲ್ ವಸಂತಕುಮಾರಿ.

ಎಸ್ ಶಂಕರವರ ದನಿಯಲ್ಲಿ ಕೇಳಿ ಈತನೀಗ ನಮ್ಮ ದೇವನು. ರಚನೆ ಗೋಪಾಲದಾಸರು. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಗೋಪಾಲದಾಸ. ಈತನೀಗ ನಮ್ಮ ದೇವನು.

ಎಸ್ ಶಂಕರ್ ಅವರ ದನಿಯಲ್ಲಿ ಮತ್ತೊಂದು ಹಾಡು, ಪರಮಪುರುಷ ಪಾಪನಾಶನ ಪರಮಪುರುಷ, ರಚನೆ ಗೋಪಾಲದಾಸರು. ಒನ್ ಮೋರ್ ಸಾಂಗ್ ಆಫ್ ಗೋಪಾಲದಾಸ, ಸಂಗ್ ಬೈ ಎಸ್ ಶಂಕರ್, ಪರಮಪುರುಷ ಪಾಪನಾಶನ ಪರಮಪುರುಷ.

0: Namo, namo, namo, namo, namo, namo, namo, namo.
1: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various compositions rendered by various artists. This program was a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಹಂಸಿಣಿ ನಾಗೇಂದ್ರ, ಭಾಗವಹಿಸುತ್ತಾರೆ ಭಾರ್ಗವಿ ಕೆ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಭಾರ್ಗವಿ. ಚರಣದ ಪ್ರಾರಂಭ ಆಗಿತ್ತಲ್ವಾ?
1: ಹೌದು.
2: ಜನನಿ ಮಾಮವಾಮಿ.
1: ಹೌದು.
2: ಸ್ವರ ಭಾಗ ಹಾಡ್ತೀರಾ?
1: ಸರಿ.
2: ಒಂದು ಅಕ್ಷರ ಬಿಟ್ಟು.

0: ஆனா முந்து கேட்டுக்கொளி. வரதா அபீதி ಇಲ್ಲಿಂದ ಏನ್ ಸಾಹಿತ್ಯ ಹಾಡ್ತಿದೀವಿ, ತರುಣ ವಾರಿದಾಗ ಏನು ಸ್ವರ ಇತ್ತಲ್ಲ ಅದೇ ಸ್ವರನೇ ಇದಕ್ಕೂ ಅಪ್ಲೈ ಆಗತ್ತೆ.
1: ಸರಿ,
0: ರೀನಿ ಸಾ ನೀ ದಪ್ಪ ಅಂತೇನಿತ್ತು ಅದೇ ಧಾಟಿಲ ಇದು ಬರುತ್ತೆ.

0: ಆಗಿದೆ.
1: ಇಲ್ಲಿಗೆ ಕೃತಿ ಮುಕ್ತಾಯ ಆಗತ್ತೆ. ಕಚೇರಿನಲ್ಲಿ ಒಂದು ಪ್ರಧಾನವಾದ ಐಟಮ್ ಅಂತ ಏನು ಹೇಳ್ತೀವಿ,
0: ಹೌದು,
1: ಹಾಗಾಗಿ ತಗೊಂಡು ಹಾಡೋ ಮೇನ್ ಐಟಮ್ ಆಗಿ ತಗೊಂಡು ಹಾಡಬಹುದಾದಂತ ಒಂದು ರಚನೆ. ಮನೋಧರ್ಮಕ್ಕೆ ಸಾಕಷ್ಟು ಒದಗಿ ಬರುತ್ತೆ.
0: ಸರಿ,
1: ಈ ಚರಣ ಭಾಗದಿಂದ ಇನ್ನೊಂದ್ಸತಿ ಹಾಡ್ಕೊಂಬಂದ್ಬಿಡೋಣ.
0: ಸರಿ,
1: ಒಂದೊಂದ್ಸತಿ ಹಾಡ್ಕೊಂಬ.

0: ಅರ್ಥ ಆಗಿದೆಯಾ ಕೃತಿ?
1: ಹಾ ಆಗಿದೆ.
0: ಮುಂದಿನ ಕ್ಲಾಸಲ್ಲಿ ಮುಂದುವರಿಸೋಣ.
1: ಸರಿ, ನಮಸ್ಕಾರ, ಧನ್ಯವಾದ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಹಂಸಿಣಿ ನಾಗೇಂದ್ರ, ಭಾಗವಹಿಸಿದವರು ಭಾರ್ಗವಿ ಕೆ. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಬ್ ಆಪ್ ಸುನಿಂಗೆ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಕಾ ಹಿಂದೂಸ್ತಾನಿ ಸಿತಾರ್ ವಾದನ್, ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಝಾಲಾ, ವಿಲಂಬಿತ್ ಔರ್ ಧೃತ್ಗತ್ ತೀನ್ ತಾಲ್ಮೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸಾಟೆಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ, ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಝಾಲಾ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

ಇದು ಆಕಾಶವಾಣಿ ಭಾರತೀಯ ಶಾಸ್ತೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಡಾಕ್ಟರ್ ಎನ್ ರಮಣಿ ಮತ್ತು ಆರ್ ತ್ಯಾಗರಾಜನ್ ಅವರಿಂದ ಯುಗಳ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ಎಂ ಚಂದ್ರಶೇಖರ್, ಮೃದಂಗ ವೆಲ್ಲೂರು ರಾಮಭದ್ರನ್, ಘಟ ವೈಕೋಮ್ ಗೋಪಾಲಕೃಷ್ಣನ್, ಮೋರ್ಚಿಂಗ್ ಶ್ರೀರಂಗಂ ಎಸ್ ಕಣ್ಣನ್. ಮೊದಲಿಗೆ ಕಾಮಾಕ್ಷಿ ಕಾಮಕೋಟಿ ಸಿಂಹೇಂದ್ರ ಮಧ್ಯಮರಾಗ ರೂಪಕತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ ಎಫ್ಎಂ 100.1 ಮೆಗಾಹರ್ಟ್ಸ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ಡ್ಯೂಟ್ ಬೈ ಡಾಕ್ಟರ್ ಎನ್ ರಮಣಿ ಅಂಡ್ ಆರ್ ತ್ಯಾಗರಾಜನ್. ಅಕಂಪನೀಸ್ ಆರ್ ಆನ್ ದ ವಯಲಿನ್ ಎಂ ಚಂದ್ರಶೇಖರ್, ಆನ್ ದ ಮೃದಂಗಂ ವೆಲ್ಲೂರು ರಾಮಭದ್ರನ್, ಆನ್ ದ ಘಟಂ ವೈಕೋಮ್ ಗೋಪಾಲಕೃಷ್ಣನ್, ಮೋರ್ಚಿಂಗ್ ಶ್ರೀರಂಗಂ ಎಸ್ ಕಣ್ಣನ್. ಟು ಬಿಗಿನ್ ವಿತ್ ಕಾಮಾಕ್ಷಿ ಕಾಮಕೋಟಿ ಸೆಟ್ ಟು ಸಿಂಹೇಂದ್ರ ಮಧ್ಯಮರಾಗ ರೂಪಕತಾಳ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಧನ್ಯಾಸಿರಾಗ ಮಿಶ್ರ ಛಾಪುತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆ ಮೀನಲೋಚನೆ. ನೌ ಅ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಧನ್ಯಾಸಿರಾಗ ಮಿಶ್ರ ಛಾಪುತಾಳ ಮೀನಲೋಚನೆ.

ಇದುವರೆಗೂ ಎನ್ ರಮಣಿ ಮತ್ತು ಆರ್ ತ್ಯಾಗರಾಜನ್ ಅವರಿಂದ ಯುಗಳ ಕೊಳಲು ವಾದನ ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ಎಂ ಚಂದ್ರಶೇಖರ್, ಮೃದಂಗ ವೆಲ್ಲೂರು ರಾಮಭದ್ರನ್, ಘಟ ವೈಕೋಮ್ ಗೋಪಾಲಕೃಷ್ಣನ್, ಮೋರ್ಚಿಂಗ್ ಶ್ರೀರಂಗಂ ಎಸ್ ಕಣ್ಣನ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Dear listeners, in today's program you just heard Flute Duet by Dr. N. Ramani and R. Thyagarajan. Accompanies were on the violin M. Chandrasekhar, on the mridangam Velluru Ramabhadran, on the ghatam Vaikum Gopalakrishnan and on the marching Srirangam S. Kannan. This program is a contribution of Akashvani, Bengaluru.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ಅನಂತ ಪದ್ಮನಾಭಂ, ಆರಭಿರಾಗ ಆದಿತಾಳ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್, ಅಮೃತ ವರ್ಷಿಣಿ ಎಫ್ಎಂ 100.1 ಮೆಗಾಹರ್ಟ್ಸ್. Dear listeners, in today's Carnatic classical music program,

ಈ ದಾರಿ ಸಂಚಾರಿಂತುರ ಶ್ರೀರಂಜನಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಶ್ರೀರಂಜನಿರಾಗ ಆದಿತಾಳ. ಈ ದಾರಿ ಸಂಚಾರಿಂತುರ.

ಇನ್ನೀಗ ಶ್ಯಾಮಶಾಸ್ತ್ರಿಗಳ ರಚನೆ ಗೌರಿ ಪಂತುರಾಗ ಆದಿತಾಳದಲ್ಲಿದೆ ತರುಣಂ ಇದಮ್ಮ. ನೌ ತರುಣಂ ಇದಮ್ಮ ಗೌರಿ ಪಂತುರಾಗ ಆದಿತಾಳ ರಿಟನ್ ಬೈ ಶ್ಯಾಮಶಾಸ್ತ್ರಿ.

ಪಾಹಿಮಾ ಮನಿಸಾ ಸೈಂಧವಿರಾಗ ರೂಪಕ ತಾಳದಲ್ಲಿದೆ. ಸ್ವಾತಿ ತಿರುನಾಳರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ ಟು ಸೈಂಧವಿರಾಗ ರೂಪಕ ತಾಳ ಪಾಹಿಮಾ ಮನಿಸಾ.

ಎನ್ನೀಗ ತ್ಯಾಗರಾಜರು ಬರೆದಿರುವ ವಾಗಾಧೀಶ್ವರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಪರಮಾತ್ಮುಡು ಪರಮಾತ್ಮುಡು ಸೆಟ್ಟು ವಾಗಾಧೀಶ್ವರಿ ರಾಗ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಘುನಾಥ ಸ್ವರರಂಜನಿ ರಾಗ ಆದಿತಾಳದಲ್ಲಿದೆ ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ಅವರ ರಚನೆ. ಕನ್ಕ್ಲೂಡಿಂಗ್ ದ ಪ್ರೋಗ್ರಾಂ ನೌ ಲೆಟ್ ಅಸ್ ಲಿಸನ್ ಟು ಸ್ವರರಂಜನಿ ರಾಗ ಆದಿತಾಳ ರಿಟನ್ ಬೈ ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ರಘುನಾಥ.

ಇದುವರೆಗೂ ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ ಟುಡೇಸ್ ಪ್ರೋಗ್ರಾಂ ಯು ವರ್ ಲಿಸ್ನಿಂಗ್ ಟು ಇನ್ಸ್ಟ್ರುಮೆಂಟಲ್ ಅನ್ಸಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ, ರಾಗ್ ಖಮಾಜ್.

0: ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ತಬ್ಲಾ ಸಾಥ್ ನೀಡಿದವರು ಎಸ್ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶ್ಯಾಮ್ ಕಲ್ಯಾಣ್.

0: ಇದುವರೆಗೆ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: This program is the contribution of Akashwani Dharwad, Anytime Indian Music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ

0: ನಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ವಿದ್ವಾನ್ ಎಂ ವೆಂಕಟೇಶಾಚಾರ್ ಅವರಿಂದ ಹಾಡುಗಾರಿಕೆಯನ್ನ ಆಲಿಸಲಿದ್ದೀರಿ. ಪಕ್ಕವಾದ್ಯದಲ್ಲಿ ಟಿಜಿ ಗೋಪಾಲಕೃಷ್ಣನ್ ಅವರಿಂದ ವಯಲಿನ್, ಕೆ ಹರಿಶ್ಚಂದ್ರನ್ ಅವರಿಂದ ಮೃದಂಗ. ಮೊದಲಿಗೆ ಗರುಡಗಮನ ಗೌರಿ ಮನೋಹರಿ ರಾಗ ರೂಪಕ ತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ಅ ವೋಕಲ್ ರಿಸೈಟಲ್ ಬೈ ವಿದ್ವಾನ್ ಎಂ ವೆಂಕಟೇಶಾಚಾರ್. ಹಿ ಇಸ್ ಅಕಂಪನೀಡ್ ಆನ್ ದಿ ವಯಲಿನ್ ಬೈ ಟಿಜಿ ಗೋಪಾಲಕೃಷ್ಣನ್, ಆನ್ ದಿ ಮೃದಂಗಂ ಬೈ ಕೆ ಹರಿಶ್ಚಂದ್ರನ್. ವಿದ್ವಾನ್ ಎಂ ವೆಂಕಟೇಶಾಚಾರ್ ಬಿಗಿನ್ಸ್ ಹಿಸ್ ವೋಕಲ್ ರಿಸೈಟಲ್ ವಿತ್ ಗರುಡ ಗಮನ, ಸೆಟ್ಟು ಗೌರಿ ಮನೋಹರಿ ರಾಗ ರೂಪಕತಾಳ, ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಇನ್ನೀಗ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ ಪರಲೋಕ ಸಾಧನಮೇ ಮನಸ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಪರಲೋಕ ಸಾಧನಮೇ ಮನಸ, ಸೆಟ್ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎಂ ವೆಂಕಟೇಶಾಚಾರ್ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಟಿಜಿ ಗೋಪಾಲಕೃಷ್ಣನ್ ಅವರಿಂದ ವಯಲಿನ್, ಕೆ ಹರಿಶ್ಚಂದ್ರನ್ ಅವರಿಂದ ಮೃದಂಗ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರತ್ನಕಂಚುಕಧಾರಿಣಿ ಕಾಂಭೋಜಿರಾಗ ಮಿಶ್ರ ಛಾಪೋತಾಳ ಮುತ್ತಯ್ಯ ಭಾಗವತರ್ ಅವರ ಕೃತಿ.
1: Dear listeners, you are listening to a vocal recital by Vidwan M. Venkateshachar. He is accompanied on the violin by T.G. Gopalakrishnan, on the mridangam by K. Harishchandran. Vidwan M. Venkateshachar concludes his recital with

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎಂ ವೆಂಕಟೇಶಾಚಾರ್ ಅವರಿಂದ ಹಾಡುಗಾರಿಕೆಯನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಟಿಜಿ ಗೋಪಾಲಕೃಷ್ಣನ್ ಅವರಿಂದ ವಯಲಿನ್, ಕೆ ಹರಿಶ್ಚಂದ್ರನ್ ಅವರಿಂದ ಮೃದಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program, you were listening to a vocal recital by Vidwan M. Venkateshachar. He was accompanied on the violin by T.G. Gopalakrishnan, on the mridangam by K. Harish Chandran. This Carnatic Classical Music program is a contribution of Akashavani Bengaluru, Anytime Indian Music.